0: ಹಲೋ ಆಕಾಶವಾಣಿ, ಹಲೋ ಹಲೋ
1: ಹಲೋ ಆಕಾಶವಾಣಿ, ಯೇ ಸಾಪ್ತಾಹಿಕ ಫೋನ್ ಇನ್ ಕಾರ್ಯಕ್ರಮ ಅಭೀ ಶ್ರೋತಾ ಸುನ್ ರಹೇ ಥೆ ಆಕಾಶವಾಣಿ ಕೆ ಛಿಂದವಾಡಾ ಕೇಂದ್ರ ಸೇ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ 102.2 ಮೆಗಾ ಹರ್ಟ್ಸ್ ಪರ್ ಆಜ್ ಕಾ ಕಾರ್ಯಕ್ರಮ ಪ್ರಸ್ತುತ ಕರ ರಹೇ ಥೆ ಧೀರೇಂದ್ರ ದುಬೆ ಜೀ. ಶ್ರೋತಾಓ, ಸುಬಹ ಕೆ 11 ಬಜನೆ ಕೋ ಹೈ ಸುನಿಯೇಗಾ ವಿವಿಧ ಭಾರತಿ ಸೇವಾ ಕೆ ಕಾರ್ಯಕ್ರಮ ಜಿನ್ಹೆ ಹಮ್ ಮುಂಬೈ ಕೇಂದ್ರ ಸೇ ಅನುಪ್ರಸಾರಿತ ಕರ ರಹೇ ಹೈ. ಕೃಪಯಾ ಪ್ರತೀಕ್ಷಾ ಕರೇ.